ಬಿರಜ ಆಮನು ವಿಶ್ವರನ ತಾಯೆ ಬಿರಜ ಆಮನು ಏ ಅಕ್ಷರ ಜಹಾರಿ ರೋಮ ಚುಮ ರೋಮ ಚುಮ ರೋಮ ಚುಮ ರೋಮ ಚುಮ ರೋಮ ಚುಮ ರೋಮ ಚುಮ